0: ಡಾಲಮಲ್ಲೈ ಉಳಿಸಿ ಬರಂ ರೂಪಾ ಅಮ್ಮ ಮರಂ ಎಲ್ಲ ಊಟಲುಲ್ಲ
1: ಮರಂ
0: ಬರಂ ದುಬಾಗರೆ ಅಕಗರೆ ಬರಂ.